ಬೇಕು ತಮ್ಮನ ಮೇದೆ ಸುರುವನು ಮಿದ್ದಾನನು ಮನೆ ಮಿದ್ದಾನಂಗೆ ಋತುವನ್ ಹೆಸರಿನ ಒಬ್ಬ ಲಫಿಯ ಸಭಾ ಕತ್ತಿ ಹೆಸರು ಮನಸ್ಸಿನ